0: ಜಡಿ ಜಡಿ ಅಡಿ ಮರಂಗ ರಸ್ಕ ಖಬರ್ ನೆಗು ಕದ ಇನ್ ಚಕ್ರಿ ನ್ಯಾಮ ಕದ
1: ಸರಿಗೆ ಸಜಿತ
0: ನೋ ನೆಲ್ ಮೆ ಚಿಠಿ ತೆಹೆಂಗಿ ನ್ಯಾಮ ಕದ
1: ತಾಹಲೆ ತೆಹೆಂಗಿ ರಾಯಬರ್ ಗೊಳಂ ಇನ್ ಬಾಬಾ ಟಿಂ ಚಲಾ ಮೆತಾಯಂ
0: ಬಾಂಗ ಜಡಿ ತೆಹೆಂಗ ನೋ ಬಾಂಗ ಕನವಾ ನಿದ ಗಡಿ ತೆಗೆ ಚಲಾ ಹಯು ತಿನ ಗಪಾ ಕೆ ಚಕ್ರಿ ರೆ ಜಯನ್ ಹಯುವಾ
1: ತಾರ ಮನೆ ಚಕ್ರಿ ತು ಅಡಿ ಸಂಗಿನ ರೆ
0: ಹೋಯ್ ರೇಲ್ ಗಡಿ ತೆ ಮಿ ನಿದ ರೆ ನಾ ಡಹಾರ
1: ಸೇರ್ಮಾ ದಾ ತಾಹಲೆ ಖಾನಾ ದೋ ದಿನ ಬಾಲಂ ನ್ಯಾಪಾಮ ದಾಳಿಯಾ
0: ನ್ಯಾಪಾಮ ದೋ ಬಾಂಗ ಸೆ ಹೋಯೆನ್ ಜಡಿ ಚಿಠಿ ಸಕಾಮ ಚಲಾಂಗ ರಪೋಡ ಜಡಿ ಅಮಾ ಮೆರೆ ದಾ
1: ಚೆದ ಅದಿನ್ ರೆಯಾ ಹಾಂಡೆ ಸೆ ಟೆ ತರ ಚಿಠಿ ಭೇಜಾ ಹೈನ್ ಮೆ ಹಾಂ ನಾ ಪೈತೆ ತಾಹೆನ್ ಮೆ
0: ಆಲಂ ಕೈ ಸೋ ಜಡಿ ಅಮಾ ದುಲರ್ ಗೆ ನಾ ಪೈ ದೋ ಹನ್ಯಾ ಮಾತಾ ಲೈ ಚಲಾ ಕನೈ
1: ಹೋಯ್ ಮಾತಾ ಹೋಲೇ